ಡಿಕ್ಕಡಿ ದಿಕ್ಕ ದಿಕ್ಕಡಿ ದಿಕ್ಕಡಿ ದಿಕ್ಕಡಿ ದಿಕ್ಕಾ ದಿಕ್ಕಡಿ ದಿಕ್ಕ ದಿಕ್ಕಡಿ ದಿಕ್ಕಡಿ ದಿಕ್ಕಡಿ ದಿಕ್ಕಡಿ ದಿಕ್ಕಡಿ ದಿಕ್ಕೀರೋ ದಿಕ್ಕೀರೋ ದಿಕ್ಕೀರೋ ದಿಕ್ಕೀರೋ ದಿಕ್ಕೀರೋ ದಿಕ್ಕೀರೋ.